ಪದನಿ ಸಾನಿದ ತಾಣದ ಜಂ ತಪ ಜುಣದ ಜಂ ಜಂ ಪದನಿ ಪದ ಪಜಂ ತಜಂ ಪವತಣಗು ಜಂ ಜಂ ಸಮಪದಿಂ ತಗಿದ ನಿಧಮ ಜಂ ತರಿತ ಸಾನಿದ ಕುಕುಂ ತಗಿದ ಗರಿಣಿ ತಜಂ ಪದನಿ ಸತ ಜಂ ತರಿಗಮ ತಗಿದ ಜಂ ಗರಿಣಿ ತತರಿತ ಜಂ ರಿಗಮ ಪ ಪದ ತಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿಗದಿದ್ದೀದ ಸದಿಗಿಣ ತು ಸದಿ ಗಮ ಪದನಿ ಸದಿತ ನೀದ ಸದಿಗಿಣ ತು ದಿಗ ಸಾರಿಣಿ ಸದ್ದ ನಿಗದಿಟ್ಟೀದ ಸದಿಗಿಣ ತು ಸದಿ